ದಡಕ್ಕೆ ಮಾಡವಾದಯ್ಯ ಗಹಜ ಡಮ ಕಚೇರೆ ದಾದಾಕೆ ಮಾಡೇವಾದಯ್ಯ ದಾದಾಕೆ ಮಾಡೇವಾದಯ್ಯ